ಹಾಗಿ ರಾಣಿ ಪಾಂಡವ ಬೀಜ ಕಭೈ ಬೀಜ ಸದಾಫೀನ್ ದ್ರೌಪದಿ ಛೋರಾ ಪಾಂಚ ಪರಾಕ್ರಮೀ ಹುನ ಗಯೆ ತೀ ದ್ರೌಪದಿ ಕಾಪಿ ರಾಣಿ ಅರ್ಜುನ ಕೀ ಪಿ ಹುನ ಗಾಯಿನ್ ಬೈನಿ ಜಮುನಾ ಕೀ ನಾರಾಯಣ.